ಆಕಾಶವಾಣಿ ಇಂಫಾಲ್ ಗಸಿ ಇರಾಯಿನು ಮೇದ ಆಗಸ್ಟ್ ಕಿ ತಾಂಗ್ ತರಮರಿ ಇಂಗ್ಲಿಷ್ ಗನಿ ಕುಂಟರು ಥವಾನ್ ಗಿ ನಿನಿ ಪಾನ್ ಬಾ ಸಕಾಬ್ದಲಿ ಸಿಂಗ ಮಗ ಚಮಾಪ ನಿಫುನಿ ಪಾನ್ ಹೌಜಿಗಾಯು ಕಿ ಪುಂಗ್ ಮಂಗ ಮಖಾಯಿ ತಾಕಿವಗ ಲೋಯ್ನನ ಆಕಾಶವಾಣಿ ಇಂಫಾಲ್ ಗೆ ಕಂಗ್ಲಾ ಚೆನೆಲ್ ಗೆ ಅಹಾನ್ಬ ಥೋರಂ ಪರಿ ಸಂದೋಪ ಹೌಜರಿ ಸಂದೋಪಚರಿಬ ಮೀಡಿಯಂ ವೆಬ್ ದ ಮೀಟರ್ ಚಹುಂ ನಿಫು ದಾಸ್ಮಿಕ ಮಾ ಕಿಲೋಹ ಚನಿಪಾಲ್ ಮರಿಫುನಿ ಥೋಯ್ ಥೌರಂ ತಾವಿರಿಬಸಿಂಗ್ಬು ಅಹಾನ್ಬದ ನಿಂಗ್ಥೌಜಂ ಲೆಂಬಿ ಸ್ನಾನ ತಾರಾಮ್ನ ಒಕ್ಚಬಗ ಲೋಯ್ನನ ಖುರುಂಜರಿ.

ಮತಂಗ ದಮಕ್ ತಾವಿರಸಿ ಅರೋಯ್ವನ ತೇ ಫಿಲ್ಮ್ ದಗಿ ಡಬ್ಲ್ಯೂ ಪ್ರೇಮಿಲಾ ಮದಿ ಮ್ಯಾಮ್ ಪುನ ಸಕ್ಮಿನವ ಇಸೈ ಸೈರೆಂಗ್ ಬಾ ರಾಜೇನ್ ಯಂಕೊಪ್ಪಂ ಸೈರಾಂಗ್ ಬಾ ಸಗೋಲ್ ಸೇಮ್ ತಿಜೇಂದ್ರ.

ವಖಲ್ಗೆ ವರೇಬ್ ನೈರಂದ ಪುಪ್ಪಿಂಗಿ ಅಯಾವಶ್ಯ ಲೌರಂದ ಇಹುಲ್ನಿ ಥಮೊಯ್ ಯೌರಂಬ ಕೌರಿದರ ಮಶಿಬ ಹೈನಬ ನುಂಶಿಬದ ಅಹಿಂಗ್ ನುಂಥಿಯು ನೈದಂಗೌಹಲ್ಲಿಬ ಥವಾಯ್ನ ತಾಜಬ ಇಹುಲ್ ಏಜೆ ಮಶ್ನಾಮಮದಿ ಲಿಂದ ಥಂಗ್ಜಂಗಿ ಅಪುನ್ಬ ಖೊಂಜಲ್ದ ಅಬುಂ ವಾಯ್ನ ಸೈರಿಂಗ್ಬ ತೋನಿ ಅಹೈಬಂನ ಶೈರಾಂಗ್ಬ ಮಸಿಬು ಕೌಬರ ನುಂಶಿಬ ಇಸೈ ಸಿಬು ತಾಬಿನಿ ಹೈನ ಖನ್ಬಿರಕ್ಲಿಬ ಮರುಪ್ಶಿಂಗ್ದಿ ತೆಂಥಾ ಮರುಂ ಬಾಂದೆಗೆ ಸನಾಥೊಯ್ ಯುಮ್ನಾಂ ಮಹಾಕಿ ಮರುಪ್ ಲೌಖಾಂ ವಿಕಾಸ್ ಥೊಂಗ್ರಾಂ ರಾಹುಲ್ ಮೈಬಂ ಮಾಲೇಮ್ ಥೊಯ್ಬ ಕೆಹೆಚ್ ಬ್ರೆನಿ ವಾಯ್ ಅನಿಲ್ ಕೋರೌ ಬೋರಿಶ್ ಸಂದಂ ಥೊಯ್ಬ ಮೊಮೊನ್ಬ ಕ್ಯಾನಿಬರ್ ಈಜೌ ಲೈಬಾಕ್ ಮಚಾ ಮಖೋಯ್ಸಿಂಗ್ ಅಸೆ ಪುನ್ನ ತಾಮಿನಜಗೆ ಹೈನ ಥಂಬಿರಿ ಮರುಪ್ಶಿಂಗ್ನ ಖನ್ಬಿರಕ್ ಪೈಸೈ ಖುದೋಲ್ ತಂಜರಿ ಪುನ್ನ ತಾಮಿನಸೆ

0: ನಂಗೂ ಐನಸು ಮನೆಯು ತಳಕನೆ ಹಸಿವು ನಂಗು ತಾಜಬ್ರೆ
1: ತಮ್ಮನಿ
0: ಇವಾನಿ ಇವಾನಿ ಮತ್ತು ಕರಂದ ಲೀನರಕ್ಕೆ ಅಯ್ಯೋ ಅಕಾಯ್ಬು ಕರೀತ ಹುಯ್ಯೇನೆ
1: ಸಾಕ್ಥೋಂಗ್ವಿ ಚನ ಮಿನರಕ್ಕೆ ಪಕ್ಕಲೆ ಸಾಫಾರ ಅಗು ಪಾವುದ ಅಂಗಾಂಗ್ವೈರಿಂಗೈಗಿ ಮತ್ತವುಗು ಸಮ್ನಾದಂ ಲೋಯ್ನರಕ್ಕೆ ಬರಿ
0: ಅದುಗು ತಾಜದಬ ಕುಪ್ ಅನುದ ಲೈಕಾಯಿ ಮೀವ ಅಂಗಾಂಗ್ನಬ ಮೀ ಕರಗಿ ಓಯ್ದಬ ಚಿರೋನ್ಬು ನೋಯ್ ಮಾನ ತಾಜಕ್ಕೆ ಐಬು ಲಾನ ಲೌಗಿ
1: ತಾಮನಿ
0: ಕೈರೋಯ್ ಲೈಕಾಯ್ದು ಹಿಮ ಮಾಂದ ಅಮದೆ ನೋಯ್ ಮಾದ ಐ ಲಾಂದೆ ಹೈವಸಿ ಮೈ ಸೇಮ ನಂಗು ನಂಗುಸು ಐಮೋನಗಿ ಲಾಪ್ತೋ ಅನಿಕೆ ಐನಸು ನಂಗೊಂದ ನುಂಗ್ಸಿಬಸಿ ಉಲ್ಲರೋಯ್ ಖನ್ಗೆ
1: ತಾಮನಿ
0: ಅದುಬು ಅದುಬು ಐಮೋನದಿ ಹೇನ ಹೇನ ಅವಾಬು ವೈಕಿ ಮದುಮಗ್ನ ಐನ ಐನ ತಂಗಿಂಗ ತಂಗಿಂದ ಯುಗುಸಿ ತಕ್ಕಿನ ನಂಗಿ ಮಜಾಕ್ಸಿ ಕಾಂಗಿ ಬನೆ ತೋಯ್
1: ತಾಮನಿ
0: ಮಸಿನ ಪುನಮಗ್ನಸು ಐನದ ಲಾಪ್ತೋನಬ ಮರಂ ವೈಕಿ ಬನೆ
1: ತಾಮನಿ ತಾಮನಿಗೆ ತಮೊಯ್ಬದಿ ಐ ಮುನ್ನ ಖಂಗಿ ತಾಮನಿ
0: ತುಯ್ಬಿ ಪುನ ಮಹಾವರೆ ಹೌಜಿಕ್ತಿ ನಂಗ್ಸು ಯುನಾಗ ಸಾಕೆ ಒಲೆಯದನ ಹೋಗಿಬ ಪುನಮ ಕೌಕ್ಥೋನರಗ ಲೈಬಕ್ತ ತಮ್ಮ ಮನಿ ಖಂಗ ನಂಗ್ಬು ನಂಗ್ಬು ಪೋಮಿನವ ಇಸಲ್ಮ ನೀ ಕಲಗೆ ನಂಗ್ನಸು ಐಬು ಪೋಮಿನವ ನಮ್ಮ ಮನಿ ಕಲ
1: ತಮ್ಮನಿ ಐವು ಕರಿಯಾಯೋ ಹೈಬಣ್ಣು
0: ಐ ಐ ನಸಿದಿ ಇಜನ್ನ ಯಾರಗೆ ಪುಂಚಿಸಿದ ಅಮುಗನ್ನ ಯು ತಕ್ಕಿದವನ ಐನ ನಂಬು ತಮ್ಮ ಸೇನ ನುಂಗ್ಸಿಬಗಿ ಕುದಮ್ ಒಳ್ಳೆಯವರು ತೋರಿ
1: ಐ ನಸಿದಿ ಒಕ್ಕಲ್ ಯಾಮ್ ನುಗಾಯ್ ಐ ಒಕ್ಕಲ್ ಯಾಮ್ ನುಗಾಯ್ರಿ ತಾಮನಿ
0: ಸಿದೈದಿ ನಂಗ್ ನಂಗ್ ಮಫಂಸಿದ ಅಮುಕ್ನ ಲಾನ ಐನ ಯು ಥಕ್ತ್ರಬನಿನ ನಂಗ್ ಐಗಿ ಇಮಾಂಗ್ದ ಲೇಪದ್ರಸು ಯಾರೇದನ ಥೊಯ್ಬಿ ನಂಗ್ ನಂಗ್ ನುಂಗಾಯಪ್ಪನ ಪಾಲುಕೋ ನಿಂಗ್ ನಿಂಗಿನ್ ಕಪೌರಿಬ ಇಮಾದೋ ಐ ಐ ಅಮುಕ್ ನೋಡಿಗೆ ಐ ಸಲಗೆ ಐ ಸಲ
1: ಸಲ್ವದಿ ವರವುಗನುಕೋ ಪನ್ ಕೈ ಅಮಗಿ ವಾಂಗ್ಮದ ತಂಬಿರಮ್ಮ ಬಸು ಐ ತಾಮನಿ ಬದಿ ಪುನ್ಸಿಗೆ ಕಾವುವಂಗಮ್ಮೋಯೇ ತಾಮನಿ ನಂಗ್ ಐ ಬದಿ ವರವುಗನುಕೋ ತಾಮನಿ

ಆಕಾಶವಾಣಿ ಇಂಫಾಲ್ ಹೌಸಿಕ್ ಚಾನೆಲ್ ಅಸಿದ ಥೌರಂ ತಾವಿರ ಮಿವಸಿಂಗ್ಬು ಅದೊಂಗೆ ಅನೌನ್ಸರ್ ಅರುಣ್ ಬ್ಲಾನ ತರಾಮ್ನ ಒಕ್ಚರಿ ಹೌಸಿಕ್ ಗಸಿ ನುಮಿದಾಂಗ್ ಅಮದಿ ಹೈ